ಮಾಜುರು ಮುಂಡಾಯ ಮರ್ಜಂಗ್ ಹಗಲಾಜಿದಂಬದು ಜಾಯ ಅಜರತ್ ಮಗ್ಞ ಮುಂಡಾಯ್ ಮಚಂದರ್ ಅವಸಾಜ ಮುಂಡಾಯ್ ಮಚಂದರ್ ಗೇ ಮಗ್ಞ ಮುಂಡಾಯ್ ಬೆಲ್ಲ ಸಿಂತಿ ಗೇಟ್ ಅಲ್ಸಾದ ಬುಬೇನ್ ಮಚ್ಚು ಬರದ ಅಜರತ್ಂಡ ಚೇಸೇನ್ ನಫಿಸಾಯ್ ಟೋಯ್ ನಾನ್ ಅಮದು ಮರಿಯಾನ್.

ಅನ್ನಮತಂಬ ಸೇನ್ ಬರ್ಮಾ ಅಲ್ಲಿ ಬರ್ಮಾ ಎಲ್ಲಿ ಬರ್ಮಾ ಮಗ್ಗದ ಸೇನ್ ಬರ್ಮಾ ಏಜರ ಪ್ರಾಬಿಜೋ ಏಜರ ತುಂಡ ಸೇನ್ ಮಿಚಿಲಂಬು ದೇಶ್ವಿ